ಭಾರತಕ್ಕೆ ಒಯ್ನಿಸು ಖುಂಗಂಗ್ ಸಿಂಗ್ ಚೌಕಟ್ನ ಬಗ್ಗೆದಮಕ್ತ ಮಿನಿಸ್ಟ್ರಿ ಆಫ್ ಕೋಪರೇಷನ್ ಗವರ್ಮೆಂಟ್ ಆಫ್ ಇಂಡಿಯಾನಾ ಡೈರಿ ಕೋಪರೇಷನ್ ಸೊಸೈಟೀಸ್ ಫಿಷರೀಸ್ ಕೋಪರೇಟಿವ್ ಸೊಸೈಟಿ ಅದಿ ಮಲ್ಟಿಪರ್ಪಸ್ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ಬು ಚೌಕಟ್ನಬ ಗ್ರಾಸ್ರೂಟ್ಗೆ ರೆಬೆಲ್ದಗಿ ಹೊನ್ನರಿ ಖುಂಗಂಗಿ ಮಫಂ ಕಯಾದ ಡಿಜಿಟಲ್ ಕಮ್ಯುನಿಕೇಷನ್ ಅದಿ ಫೈನಾನ್ಸಿಯಲ್ಗೆ ಒಯ್ಬ ಲೂಷನ್ ಕಯಾಬು ಫಂಗನನಬ ಯಾಮ್ ಅದಕ್ಕೆ ಮತಿ ಕನ್ನ ಹೊನ್ನರಿ ಖೋದೋಲ್ಗೆ ಮರಿ ಸುಬದ ವೈಖು ಫಿಲ್ಮ್ದಗೆ ಮಾಧುರಿಗೆ ನೈತೋಂ ಕೊಂಜಲ್ದ ದೀನ ಒಯ್ನಾಮ್ನ ಸೈರೆಂಗ್ಬ ಮದಿ ಸೈರಾಂಗ್ಬ ಇಸೈ ಮಮು ಖುದೋದಂಚರಿ

ಪಾದುಪಂ ಸೆಯಿಂಗ್ ಏನಪ್ಪ ಸಮಯಲ್ಲಿ ಕಾರಣ್ಣರಿಯರೆಗ ರಿರಿ ಯಾಗ ಹೌರು ಯಾಗ ಕೈಲಾಯ್ದು ಹೌರು ಲರಿ ಹೌರು ಹಾಯ್ ನಸೀಮ ಕೈ ಪಿನಾ.

ನುಮಿತ್ನ ಥೋರಕ್ಪದಾ ಲಿಕ್ಲಾನ ಕಫೌವಿ ಫಮಸಿದಗಿ ನಾವೋಯಮದಿ ಪುಷ್ಪರಾಣಿ ಅನಿಗಿ ಅಪುನ್ಬ ಕೊಂಜೆಲ್ದ ಕುಮುದಿನಿ ಮೊಯರಾಂಗ್ಥೇಮ್ನ ಸೈರೇಂಗ್ಬ ಗೋಪಿನ ಸೈರಾಂಗ್ಬ ಇಸೈ ಖನ್ಬಿರಕ್ಪನಿ ಖನ್ಬಿರಕ್ಲಿಬ ಮರುಪ್ಸಿಂಗ್ನ ತಾಕ್ಥೋಂಗ್ದಗಿ ತೌಕ್ದಾಮ್ ಸನಾಥೋಯ್ ಇಚನ್ ತೋಂಬಿ ತೋಮ್ಸಿಂಗ್ ಸಗೋಲ್ಸೆಮ್ ಪುನಿಮಾಸಿ ಬಿಬಿ ಮಂಜುರಿ ಸುಬಿತಾ ಬಿಮೋಲಾ ಮಯಾಂಗ್ ಲಂಜಿಂಗ್ ತನಿಂಗ್ ಹೈನ ಇಬಿರಕ್ಪನಿ ಕರಿಗುಂಬ ಮತಂದ ಮರುಪ್ಸಿಂಗ್ನ ಎಸ್ ಎಮ್ ಎಸ್ ನತ್ರಗ ವಾಟ್ಸ್ಆಪ್ ಮೆಸೆಂಜರ್ಗೆ ಕುಥಾಂಗ್ದ ಇಬಿರಕ್ಪ ಮೆಸೇಜ್ದ ಕರಿಗುಂಬದ ಸೈಸಕ್ಪಗೆ ಮಿಂಗ್ ಲಾನ್ ಹೆಕ್ ಇಸನ್ಬಿರಕ್ಪ ಸೈರೇಂಗ್ಬ ಉನ್ನಬಸು ಯಾವ್ದಬ ನತಿ ಯಾರಿಬ ಮಖೈ ಆಕಾಶವಾಣಿ ಇಂಫಾಲ್ಗೆ ಕುಥಾಂಗ್ದ ಸಂದೋಕ್ಚರಿಬ ಇಸೈಸಿಂಗ್ ಅಸಿಗೆ ಲಾಕ್ತೋಕ್ಚರಿಬ ಸೈರೇಂಗ್ಬ ಸೈರಾಂಗ್ಬ ಸೈಸಕ್ಪಸಿಂಗ್ ಅಸಿ ಮಯಕ್ ಸೇಂಗ ಚುಮ್ನ ಇಬಿರಕ್ಲಗ ಖನ್ಬಿರಕ್ಲಗದಿ ಥೋರಂ ಲಾಂಥೋಕ್ಚರಿಬ ಅಖ್ಯೋಯ್ದ ಹೇನ ಕುದೋಂಗ್ ಚಾಜೈ ಕರಿಗುಂಬ ಮತಂದ ಇಸೈ ಅಸಿ ಒನರಬ್ರ ಹೈದನ ನುಂಗ್ನಾಂಗ್ದಬಸು ನತ್ತೆ ಹೈಜರಿಬ ಮರುಪ್ಸಿಂಗ್ ಅಸಿನ ಖನ್ಬಿರಕ್ಲಿಬ ಫುಲ್ಮಿಸೈ ಅಸಿ ಕುದೋಲ್ ತಮ್ಜರಿ ತಾಮಿನಸಿ

ಲೈರಾಂಗ್ ಲೈಕಲ್ ಸುನ ಸಾಲಿಬ ಲೈಕೋಲ ಮಗುಮನಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯಿ ಚಾನೆಲ್ ಲೇಪಲೈತಿನ ತಾವಿಯು ಮಯಾಮ್ಗಿ ದಮಕ್ನಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯಿ ಚಾನೆಲ್ ಪೊಂಗೊ ಮಸಿದ ಪೂದನ ಲಾಕ್ಚರಿ ತೊಂಗಾನ್ ತೊಂಗಾನ್ ಬಾ ಸೇಸಕ್ ಪಸಿಂಗ್ ದಿ ಗೀತ್ ಗೀತ್ ಕುದೋಲ್ಗೆ ಹಾನಮದ ತಾಮಿನಸಿ ಕುಮಾರ್ ಸಾನು ಅಮದಿ ಅನುರಾಧ ಪೌದವಾಲ್ ಅನಿಗೆ ಪುನ್ಬ ಕೊಂಜಲ್ದ ಗೀತಮಾ